ಸಂಗಮ ಭರತೀ ಕೋಸಿಂದಾರ ಹಿಂದೂ ಭಗವಂತ ಸಜೋ ಹಾಡು ಮುಖ್ಯ ಮಾರೇ ಸಾಂಭರ ಸುತ್ತೇ ಜೋಶ್ತೇ